ನಮ ಸೂರ್ಯ ಸೂರ್ಯ ನಮ ಚಂದ್ರ ಚಂದ್ರ ನಮ ರಾಜ ರಾಜೇ ನಮ ಇಂದ್ರ ಇಂದ್ರ ನಮ ಅಂಧಕಾರ ನಮ ತೇಜ ತೇಜ ನಮ ಬೃಂದ ಬೃಂದೇ ನಮ ಬೀಜ ಬೀಜ ನಮ ರಾಜ ಸಂಗ ತಾಪ ಸಂಗ ಸಾಂತ